ಹರಿ ಜಗತಾಂ ಅಖಿಲಪ್ಸಿತ ಕಲ್ಪಕಂ ಸಾವಧಾನ ಮನಭೂತ್ವ ಶೃಣುತ್ವಂ ಶುಕ ಸತ್ತಮ ಅನೇಕ ಜನ್ಮ ಸಂಸಿದ್ಧಿ ಲಭ್ಯಂ ಮುಕ್ತಿ ಫಲ.

ಅಸುರರ್ಕು ನಾವು ಜಯ ಕೊಡಿ ತಾಂಕೊಳ್ಳುವುದನ್ನ ಸೇನೆ ಅಸುರರ್ಕು ನಾವು ಜಯ ಕೊಡಿ ತಾಂಕೊಳ್ಳುವುದನ್ನ ದೇವರ ಕುರಲು ಕೇಳ್ತೇವೆ.

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾಕಲಶಾತ ಭದ್ರ ವಜ್ರಾಂಕುಶಾಂಬುರುಹ ಕಲ್ಪಕ ಶಂಖ ಚಕ್ರೈ ಭವ್ಯೈರಲಂಕೃತ ತಲೌ

ವೆಂಕಟೇಶ ಚರಣಂ ಶರಣಂ ಪ್ರಪದ್ಯೇ. ಲಕ್ಷ್ಮೀ ಮಗೀತದನುರೂಪ ನಿಜಾನುಭಾವ ನೀಲಾದಿ ದಿವ್ಯ ಮಲಿಶೀಕರ ಪಲ್ಲವಾನಾಂ ಆರುಣ್ಯ ಸಂಕ್ರಮಣ ತಕ್ಕಿಲ ಸಾಂದ್ರರಾಗೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ನಿಧ್ಯಾನಮಧ್ವಿ ಶಿವಾದಿ ಕಿರೀಟ ಕೋಟಿ ಪ್ರತ್ಯುಕ್ತ ತೀರ್ಥ ನವರತ್ನ ಮಹಾಪ್ರರೋಗೈ ನೀರಾಜನಾ ವಿಧಿ

ಶೀತಲ ಪ್ರತಿಷ್ಠೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ.

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣ